0: ಅನ್ನು.
1: ಇಟ್ಸ್ ಓನ್ಲಿ ದ ಪ್ರಾಕ್ಟೀಸ್ ದಟ್ ಗಿವ್ಸ್ ಅ ಸ್ಟ್ರೆಂಗ್ತ್ ಇನ್ ಅವರ್ ಲೈಫ್.
0: ಕೇವಲಮು ಪ್ರಚಾರಮೇ, ಪ್ರಬೋಧಮೇ, ಕೇವಲ ಪಾಂಡಿತ್ಯಮೇ